0: ನಾರಾಯಣ ನಾರಾಯಣ
1: ನಾರದ.
0: ಐ ಥಿಂಕ್ ಇಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಮ್ ಫಾರ್ ಮೀ ಟು ಲೀವ್ ನೌ.
1: ಪ್ರಹ್ಲಾದ, ಯೋರ್ ಅರೋಗೆನ್ಸ್ ಇಸ್ ಕ್ರಾಸಿಂಗ್ ಆಲ್ ಲಿಮಿಟ್ಸ್. ರಿಮೆಂಬರ್ ದಟ್ ದ ವೇಲ್ ಆಫ್ ಪುತ್ರವಾತ್ಸಲ್ಯ ಇಸ್ ಗೆಟಿಂಗ್ ಶ್ರೇಟ್ ಟು ಬಿಟ್ಸ್ ಬೈ ದ ಡಾರ್ಟ್ಸ್ ಆಫ್ ಯರ್ ಹರಿನಾಮ ಸಂಕೀರ್ತನ. I will not even hesitate to stifle the breath out of your body if that is the only way to stop your Hari Bhakti.
2: It is Lord Narayana's breath that flows through our body, and he alone has the power to take it away. We are all mere instruments in his hands.
1: Guards! What are you waiting for? Throw him down the mountain, drown him in the ocean, or cast him into the fire. Take this Kuladrohi away from my sight!
2: Father, pardon me for saying this.